ಸರ್ವವ್ಯಾಪ್ತದೇಹಾಯ ದಕ್ಷಿಣಾಮೂರ್ತಯೇ ನಮಃ. ಯಸ್ಮಿನ್ ಸರ್ವಂ ಯತಃ ಸರ್ವಂ ಯಸ್ ಸರ್ವಂ ಸರ್ವದೃಕ್ ತಥಾ ಸರ್ವಭಾವ ಪದಾತೀತಂ ಬೋಧಾನಂದಂ ಸ್ಮರಾಮ್ಯಹಂ. ಯಂ ಬ್ರಹ್ಮಾ ವರುಣೇಂದ್ರ ರುದ್ರಮರುತಃ ಸ್ತ್ವನ್ವಂತಿ ದಿವ್ಯೈಸ್ತವೈಃ ವೇದೈಃ ಸಾಂಗವದಕ್ರಮ